0: ପ୍ରଚାର କଲୁ ଆଦିବାସୀ ସଙ୍ଗୀତର କାର୍ଯ୍ୟକ୍ରମ ରିଞ୍ଜୋଡ଼ି। ଏଥିରେ ବଣ୍ଡା ସମ୍ପ୍ରଦାୟର ଗୀତ ପରିବେଷଣ କରିଥିଲେ ମଙ୍ଗଳି ସିସା ଏବଂ ସାଥୀ। ଆକାଶବାଣୀ ଜୟପୁର, ସମୟ ବର୍ତ୍ତମାନ 6:55। ଆମର ପରବର୍ତ୍ତୀ କାର୍ଯ୍ୟକ୍ରମ ସଂସ୍କୃତରେ ସମ୍ବାଦ ରିଲେ କରି ପ୍ରଚାର କରୁଛୁ ଆକାଶବାଣୀ ଦିଲ୍ଲୀରୁ।
1: ଇୟମ୍ ଆକାଶବାଣୀ। ସମ୍ପ୍ରତି ವಾರ್ತಾ ಶ್ರೂಯಂತಾಂ, ಪ್ರವಾಚಕಃ ಕೃಷ್ಣಪ್ರಸಾದೋಪಾಧ್ಯಾಯಃ। ಅಥ ವಾರ್ತಾಃ। ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ನವದೆಹಲ್ಯಾಂ ಸೈಪ್ರಸ್ ದೇಶಸ್ಯ ರಾಷ್ಟ್ರಪತಿನ ನಿಕೋಸ್ ಕ್ರಿಸ್ಟೋಡಾಲಿಡ್ಸ್ ಇತ್ಯನೇನ ಸಹ ವಾರ್ತಾಲಾಪಂ ಕರಿಷ್ಯತಿ। ಶ್ರೀ ಕ್ರಿಸ್ಟೋಡಾಲಿಡ್ಸ್ ಇತ್ಯಶಃ ಹ್ಯಃ ನವದೆಹಲಿಂ ಪ್ರಾಪ್ತವಾನ್। ವಿಮಾನಸ್ಥಾನಕ್ಕೆ ಕೇಂದ್ರೀಯ ಮಾರ್ಗ ಪರಿವಹನ ರಾಜಮಾರ್ಗ ರಾಜ್ಯಮಂತ್ರಿ ಅಜಯ್ ಟಮ್ಟಾ ಇತ್ಯನೇನ ತಸ್ಯ ಸ್ವಾಗತಂ ಕೃತಂ। ಸಹ ಮುಂಬೈನಗರಂ ಅಪಿ ಗತವಾನ್। ಪ್ರಧಾನಮಂತ್ರಿ ಮೋದಿ ಸೈಪ್ರಸ್ ದೇಶಸ್ಯ ರಾಷ್ಟ್ರಪತಿಃ ಚ ಪರಸ್ಪರ ಹಿತಸ್ಯ ವಿಭಿನ್ನೇಷು ಕ್ಷೇತ್ರೇಷು ದ್ವಿಪಾಕ್ಷಿಕ ಸಹಕರಣಂ ಸುದೃಢಂ ಕರ್ತುಂ ಚರ್ಚಾಂ ಕರಿಷ್ಯತಃ। ವಾರ್ತಾಯಾಃ ಅನಂತರಂ ಅನೇಕೇಷು ಸಂಧಿಪತ್ರೇಷು ಹಸ್ತಾಕ್ಷರಾಣಿ ವಿನಿಮಯಂಚ ಭವಿಷ್ಯತಿ। ಶ್ರೀಮೋದಿ ಅತಿಥಿವಿಶೇಷಸ್ಯ ಸಮ್ಮಾನಾರ್ಥಂ ಭೋಜಸ್ಯ ಆಯೋಜನಂ ಕರಿಷ್ಯತಿ। ಸೈಪ್ರಸ್ ದೇಶಸ್ಯ ರಾಷ್ಟ್ರಪತಿಃ ಅದ್ಯ ಸಾಯಂಕಾಲೆ ರಾಷ್ಟ್ರಪತಿಭವನೆ ರಾಷ್ಟ್ರಪತಿನಾ ದ್ರೌಪದೀ ಮುರ್ಮು ಇತ್ಯನೆಯಾ ಸಹಾಪಿ ಮಿಲಿಷ್ಯತಿ। ಕೇಂದ್ರೀಯ ವಾಣಿಜ್ಯೋದ್ಯೋಗ ಮಂತ್ರಿ ಪಿಯೂಷ ಗೋಯಲಃ ಅದ್ಯ ಅವದತ್ ಯತ್ ವಿಶ್ವಂ ಭಾರತದೇಶಂ ವಿಶ್ವಸನೀಯ ಸಹಭಾಗಿ ರೂಪೇಣ ಪಶ್ಯತೀತಿ। ಪ್ರಧಾನಮಂತ್ರಿ ನರೇಂದ್ರ ಮೋದಿ ವರ್ಯಸ್ಯ ಪಂಚರಾಷ್ಟ್ರಾಣಾಂ ಯಾತ್ರಾಯಾಃ ವಿಷಯೆ ನವದೆಹಲ್ಯಾಂ ವಾರ್ತಾಹರಾನ್ ಸಂಬೋಧಯನ್ ಶ್ರೀ ಗೋಯಲಃ ಅವದತ್ ಯತ್ ಇಯಂ ಯಾತ್ರಾ ಸಮಾಜಸ್ಯ ಪ್ರತ್ಯೇಕ ವರ್ಗಾಯ ಲಾಭ